afedi last ye la no so I free wa wo free no betimi afree kwesi ye bisa nyume se ye ma odija ninia yonko ase kankam milasia namumine milasia namumi oma suwa sasa so kaka ye nyina se drisa brisia na wa woni no e wasem wa woni na twie mempini bibrebei ajawi ase ho amaye